ಒಬ್ಬಗ ಮೇಲೆ ಒಬ್ಬಗ ಗವಗೊಂದಿದ್ದ. ಆ ಗವವೋ ಹೇಗಿಬ್ರು ಆಲಯ್ಯೋ ಮನೆಯವಕ್ಕಿದ್ದಾರೆ, ಅಟ್ಟಿಯವಕ್ಕಿದ್ದಾರೆ, ಅರ್ಧವಕ್ಕಿದ್ದಾರೆ. ಅತ್ತೆದೇಗಿ ಅದನ್ನ ತಂಗಗೋಸು ಉಣಿಸಿ ಬೀತೋ ರೋಡ್ದಾಗ ಬಪ್ಪನೆ, ನೀರು ತಿದ್ಕೋಪ್ಪನೆ, ಇಲ್ಲ ಕಾಲೇಜ್ಗೆ ಹೋಗಿ ಬಪ್ಪನೆ. ಇತ್ತಮಾಕಟ ಇದ್ದೋಗೆ ಅರ್ದು ಅರಿಯಾದಂಗೆ ಕಣ್ಣುದೋಗಿಯೇ ಮಾತಾಡೋದು ಗವದೋಗ ಒಂದುವಾಗೆ. ಗವ ಬೀತ ಎರಡ ಕಣ್ಣುದೋಗ ಮಾತಾಡ್ಯಾರ ಅತ್ತೆದೇಗಿ ನಂಗೆ ಪುರಿಂಜಾಕು. ಆಳೆ ಅವಕ್ಕೆ ಏನ ಮಾತಾಡ್ಯಾರ ಅತ್ತಮ್ಮದನ್ನ ಅವಕತ ಅವ್ರದ್ದಾರೆ. ಏನ ಮಾತಾಡಿ ಅಟ್ರ ಅದು ತ ಈ ಪಾಟ್ ಕೇತ್ ನೋಡುವ.